ಮೋಹಿನಿ ಆಟಮ್ ಸೆಟಲ್ ಬೈ ಗೀತಾ ನಯರಾಹ ಕಥಕ್ ಡಾನ್ಸ್ ಸೆಟಲ್ ಬೈ ಗೋಪಿ ಕೃಷ್ಣ. ಈಸಾರಿ ಅಂದರೂ ಪೆದ್ದವಾಳ್ಳೇನಂಡಿ. ಕ್ಲಾಸಿಕಲ್ ಡಾನ್ಸ್ ಸೆಟಲ್ ಬೈ ಬಾಲಕೃಷ್ಣ.